0: ಕಾರೆ ಕಾರೆ
1: ಜರಬಡದೆ
0: ಕಾರೆ ಕಾರೆ
1: ಸೂರು ಬದಲ
0: ಕಾರೆ ಕಾರೆ
1: ಅಮ್ಮಕ್ಕ
0: ಬಡವಾರೆ
1: ಕಾರೆ ಸೂರಕ್ಕಿದ್ದಾರೆ ಇನ್ನಾಯ ಇದು
0: ಚತುರ ನಾರ ಅಮ ಸ್ವರಗಲಜೆ ಚತುರ ನಾರ ಅಮ ಪಕಡ ಕರಕ ಗಜೆ
2: ಮೇರೆ ಮನ್ ಕೆ ದ್ವಾರ ಕೂಸತ್ ಚಾರ